0: ರೋಬಿ ನೈಸುವ ತಹತ್ಯ ಬುಬ್ಬುವ ನೈರೌರ ಹಾಯಂತರ ಅತ್ಯಾಗಿನ್ನ ಬೆಯಗಿ ನಿಯಂತಹರಿನ ಹುಣೆಯಂಗಿ ಯೋನ ರಟ್ಟಿಗೆ ಅಯ್ಯರ ನಂಗನ ಬುಂಡೆಯಗಿ ಇಂಟೆಗಿ ಯೋಂತನು ಅವನ ಹುಣ ನಿಮ್ಮಹಕ್ಕಿ ಇರುಯ್ಯ ಮೇನ್ ಅವನು ನೂರುವ ತರಾರಾಯ ನಟೆರ ದಿರಿರಿ ಕೇಯಿ ಸಿನ ತವರಪಾಯಿ ಕಿರಿನ್ ಬೇಗಿ ನಿಕಂದನು ಇಯ್ಯ ತ ನೈರೋಗಿಯ ಮೇನ್ ಕಸ್ಕುಯಿ ಯೋನ್ ಬೆವ್ಯೋನ್ ಮೇಗಿ ಕೇನ್ ಕಸ್ಸಿನಿ ಮಾನನ್ ನರುವ ಕೇನ್ ತಯ್ಯ ನೋ ಅರಿಯನ ಹೊನ ಕೈಮೋರ ಗೇ ಇದಹಾನ್ ಮೇಗಿ ಅರಬಿಗೆ ಮೆರಾದಿರಿ ತಹಮಾನನು ಇಬುಕಿನ್ ಕತಿಮೆ ತ್ವಾನ್ ಇಸಗಿನ್ ನರಪಿಗೆ ಮೇ ಅರ ಮೆರಾವು
1: ಇವುಸಿನ ಮೊಂತೆ ಬೆನ್ ತಾಯಿ ಇಕೈಸಗರಡಿಕಿನ್ ಮೇಂಗಾವು ಪೂಕನ ತೆಕೈಂಗಾಪು ಈರೈ ಪೈನ ಮರಕಿ ತರರುವಾಕಿನ್ ಮೇಂಗಾವು ಒಂದೊವ್ವನ ಒಯಿಂಡಿಕಿಯಾವು ಆಕಿನಾಕೆವು ಆ ಅಂತೈ ಮೈ ಇಕಿನ್ ನಪ್ಯರ ಇರಿಗಿ ಪತೊವ್ವನ ನಪ್ಯ ಒಯಿನಿ ಮೇಮರ ಕಕತೊಂಗನ್ನನು ಉಂಕನ ಎಚ್ಚಿಮೆತುವ ತರರುವಾಕಿನ ಅರಬಿಗೆ ಮೆರವರಿರೈ ಚಕೌಮನನು ಇಪುಕಿನ್ ಕತೆಮೆತುವಾನ್ ಇಸಕಿನ್ ನರಪಿಗೆ ಮೇ ಅರಮೆರಾವು

0: ಪೋಬಿ ನೈಸುವ ತಹತೆ ಬುಬ್ಬುವ ನೈರೋರ ಹಾಯಂತಾರ ಅತೆಯಾಗಿನ್ನ ಬೇಯಗಿ ನಿಯಾಯಿ ತಹರಿನ ಹುಮೇಂಗಿ ಯೋನರ ಬಿಗಿ ಅಯ್ಮೇರ ನಂಗನ ಬುಂಡೇ ಕಿರಿನ್ ಬೇಗಿ ಯೋಂತಾನ ಅವನ ಹೊನ ನಿಮ್ಮ ವಾಹಕಿ ಇರುಯ್ಯ ಮೇನ್ ಅವನು ನೂರುವ ತರಾರಾಯ ನದೇರ ದಿರಿರಿ ಕೇ ಸಿನ ತೌರಪಾಯಿ ಕಿರಿನ್ ಬೇಗಿ ನಿಕನೋ ಇಯ್ಯತ ನೈರೋಯ್ಯ ಮೇನ್ ಕಸ್ಕಿ ಯೋನ್ ಬೆವ್ಯೋನಿ ಮೇಗಿ ಕೇನ್ ಕಸಿನಿ ಮಾನನ್ ನರುವ ಕೇನ್ ತಯ್ಯನ್ನು ಅರಿಯನ ಹೊನ ಕೈಮೋರ ಗೇ ಇದಹಾನಿ ಮೇಲ್ ಅರಬಿಗೆ ಮೆರವಾದಿರಿ ತಹಮಾನನು ಇಬುಕಿನ್ ಕದಿಮ ದ್ವಾನ್ ಇಸಗಿನ್ ಅರಬಿಗೆ ನೇ ಅರ ಮೆರವ
1: ಇವು ಸಿನಿಮೊಂತೆ ಬೆನ್ ತಾಯಿ ಇಕೈಸಗಾರರಿಕಿನ್ ಮೇಂಗಾವು ಹೂಕನ ತೆಕೈಂಗಾಪು ಈರೇ ಪೈನ್ನ ಮರಕಿ ತರರುವಾಗಿನ್ ಮೇಂಗಾವು ಒಂದೊವ್ವನ ಒಯಿಂಡಿಕಿಯಾವು ಆಕಿನಾಕಿವು ಆ ಅಂತ ಇಂಗಾಯಿ ಇಕೆನ್ ನಪ್ಪರ ಎರಿಗಿ ಬದೊವ್ವನ ನಪ್ಪ ಒಯಿನ್ ಮೇಮರ ಕಕತೊಂಗನ್ನನು ಬನೈತೆ ಮೆತುವ ತರರುವಾಗಿನ ಅರಬಿಗೆ ಮೆರವರಿದೆ ಚಕೌಮನನು ಇಬುಕಿನ್ ಕತೆ ಮೆತುವಾನ್ ಇಸಕಿನ್ ಅರಬಿಗೆ ಮೇ ಅರಮೆರ
2: Wandi wadi sabo kay sakin tarawa tayo na inanong mepieso, wani ka dimeto ata meron na. Tay tapan, day na nakakamakulin na urin kilipes rin dimeto ang tatawro ay nipuking kami na minyang wani karikira kay Diki yon sa kay saki. Taripo nirang kay, di namba ay siwo wabubwa, tipimeto wana na wanda makuri, kin day da ginakon na Facebook page ay meurin kilipes. Harapigi merawa rin day, saka wana no, ibuking katimeto ani sakin, harapigi me aramerao.
3: Mauri, harau orang awalnya, ayam aku rintam modal. Ida kamu dah takkan, mengin dikoi green bag. Bukan demi orang orang awalnya itu takkan repelepe. Aku nak dikoi green bag itu nak nikawa. Agi ya, kira kau ye yang akan green bag. Orang kaya akan dikoi mengin orang bayar. Ayah aku nak nikaruru, aku rintam kan ye itu buat nak kontewan, ayah bukan dikoi green bag. Ayah kaya kamu aku rintam kamu surawan dalam aku rintam kat ini tua, kiri best terbukto. Kerjilah jadi kaya dengan foto kaki dengan foto kini makuri. Ada melar kini orang mangan ayah absen taruhan cerita panin. Orang mana nak dengan tahu tiar New Zealand.